ಮಾತಿನ ಗೋಲರ ಗೋಳ ಗೋಲರ ಗೋಳ ಬೆಳೆನ ಬೆಳೆನ ಗೋಳ ವಾಂಗ ಗೋಳು ಪಕ್ಕು ಗೋಳ ಕರಳ ದಿನ ನಾವೇ ಎರಡೇ ಮಾ ತಪ್ಪಣ್ಣೆ.